ಮಗಳೇ ಅಪುಲೆ ಮಗಗಾಣೆ ಸ್ವತ್ವಾತೆ ಪ್ರಾಣಾತುನ ಜಗಮಗದೆ ಸಾರೆ ಗಮ ಪದ ಪಗಮ

ಅಬೋಲ ಚಂದ್ರಮಾ ಝರಿ ನಭಾತ ಧುಂದ ಪೌರ್ಣಿಮಾ. ಈ ಗೀತರಚನಾ ವಂದನಾ ವಿಠಣ್ಕರ್ ಯಾಂಚಿ ಹೋತಿ ಆಣಿ ಗಾಯಿಕಾ ಹೋತ್ಯಾ ಶುಭದಾ ದೇಶಪಾಂಡೆ.